ಉದಾಸವಾಣ ಶಿಶಿರ ಋತುಯೇ, ಉದಾಸವಾಣ ಶಿಶಿರ ಋತುಯೇ, ಪಾನೆ ಪಿವಳಿ ಪಡ್ತಾತ, ಸೋಸಾಟ್ಯಾಚ್ಯಾ ವಾರ್ಯಾಸಂಗೆ ಝರ್ ಝರ್ ಝರ್ ಝರ್ ಗಳತಾತ, ಝಡೂನ ಪಾನೆ ಝಾಡೆ ಸಾರಿ ಕೇವಿಲವಾಣಿ ದಿಸತಾತ, ಝಡೂನ ಪಾನೆ ಝಾಡೆ ಸಾರಿ ಕೇವಿಲವಾಣಿ ದಿಸತಾತ, ದಿಸೆ ತ್ಯಾಂಚ್ಯಾ ಬುಂಧ್ಯಾ ಪಾಶಿ ಪಿಕಲ್ಯಾ ಪಾನಾಂಚಿ ರಾಸ, ಪಿಕಲ್ಯಾ ಪಾನಾಂಚಿ ರಾಸ. ಕಡಾಕ್ಯಾಚ್ಯಾ ಥಂಡಿನೆ ಗಾರಟ್ಲೇಲಿ ಸೃಷ್ಟಿ ಜುನ ಸೋಡೂನ್ ನವೀನಾಚಿ ಆಸ ಧರತೆ, ತೀ ಯಾಚ ಶಿಶಿರ ಋತುತ್. ಶಿರೀಷ್ ಪೈ ಯಾನಿ ಯಾ ಋತುತ್ಲ್ಯಾ ಪಾನ್ಗಳಿ ಬದ್ದಲ್ ಹೃದ್ಯ ಲೀಲೆ ಐಕಾ. ವಾರಾ ಯೇತಾಚ ಭರಾರಾ ಫಾಂದಿ ಗದ್ಗದ ಹಾಲಲಿ, ವಾರಾ ಯೇತಾಚ ಭರಾರಾ ಫಾಂದಿ ಗದ್ಗದ ಹಾಲಲಿ, ಸುಕಲೇಲಿ ಜೀರ್ಣ ಪಾನೆ ಭರಾ ಭರಾ ಖಾಲಿ ಅಲಿ, ವಾರಾ ಯೇತಾಚ ಭರಾರಾ ಫಾಂದಿ ಗದ್ಗದ ಹಾಲಲಿ, ಸುಕಲೇಲಿ ಜೀರ್ಣ ಪಾನೆ ಭರಾ ಭರಾ ಖಾಲಿ ಅಲಿ. ಧಾವಲಿತ ಪಾನನ್ ಮಾಗೆ, ಧಾವಲಿತ ಪಾನನ್ ಮಾಗೆ ಫುಲ ಪಾಖರೆ ಭ್ರಮಾತ, ಧಾವಲಿತ ಪಾನನ್ ಮಾಗೆ ಫುಲ ಪಾಖರೆ ಭ್ರಮಾತ, ಆಣಿ ಝಾಲಿ ಕಾಸಾವಿಸ, ಆಣಿ ಝಾಲಿ ಕಾಸಾವಿಸ, ಏಕಾ ಧುಳಿಚಾ ಲೋಟಾತ, ಏಕಾ ಧುಳಿಚಾ ಲೋಟಾತ. ನಾವಿನ್ಯ ದಾಖವತ ಜುನ್ಯಾಚಿ ಹೋಳಿ ಕರೂನ್ ತ್ಯಾಂಚ ಪೂಜನ್ ಕರಣಾರಾ, ವಸಂತಾಚಿ ಚಾಹುಲ್ ದೇಣಾರಾ, ಋತುಚಕ್ರಾಚಾ ನವಾ ಫೇರಾ ಸುರು ಕರಾಯ್ಲಾ ಆತೂರ್ ಅಸಾ ಹಾ ಶಿಶಿರ್. ಪುಢೆ ಯೇಣಾರ್ಯಾ ವಸಂತೋತ್ಸವಾಚಿ ಪಾರ್ಶ್ವಭೂಮಿ ಉಭಿ ಕರ್ತೋ ಹಾ ಶಿಶಿರ್. ಅತ್ಯಂತ ಶೋಕ್ ಆಣಿ ಅತ್ಯಂತ ಪ್ರಣಯ ಹೆ ಯಾ ಫಾಲ್ಗುನಾಚ ವೈಶಿಷ್ಟ್ಯ. ಆಣಿ ಅಚಾನಕ್ ದಿಸಣಾರಿ ಪಳಸಾಚಿ ಭಗವಿ ಫುಲ ಮನ್ ಅಗದಿ ಮೋಹುನ್ ಟಾಕ್ತಾತ್. ಆಶೆಚ ತಾಂಬಡತ್ ಜಣು ಮನ್ ವಸಂತಾಕಡೆ ಧಾವು ಲಾಗ್ತ. ಯಾ ಶಿಶಿರ ಋತುಬದ್ದಲ್ ವಾರಾ ಕಾಂತ ಕಾಯ ಮಂತಾತ್ ಬಗಾ. ಹಲಕೆ ಹಲಕೆ ಹಸತೆ ಗಳತೆ ತರುಚೆ ಪಾನನ್ ಪಾನ್ ಬಾಯಿ ತರುಚೆ ಪಾನನ್ ಪಾನ್ ಪಾನ ಝಡಿತಯಾ ಐಕುನ ಘ್ಯಾಗ ಶಿಶಿರ ಋತುಚೆ ಗಾನ್. ಆಣಿ ಯಾಚ ಕವಿತೆ ಶೇವಟಿ ಮಂತಾತ್, ಫುಲೆ ಜಳಾಲಿ ಪಾನೆ ಗಳಲಿ ಫಳಾತ ಜರಿ ರಸಧಾರ ಗೋಠಲಿ, ಸರ್ವ ಸೃಷ್ಟಿ ಜರಿ ಹಿಮೆ ಕರಪಲಿ, ಪಿವಳ್ಯಾ ಪಾನಾಂಚಾ ಮನಿಫುಲತೆ ವಸಂತ ಸ್ವಪ್ನ ಮಹಾನ್, ಪಾನ ಝಡಿತಯಾ ಐಕುನ ಘ್ಯಾಗ ಶಿಶಿರ ಋತುಚೆ ಗಾನ್. ಮಹನ್ ಮಂಗಲ ಪರಮ ಸುಂದರ ಹೇ ಶಿವಗಂಗಾಧರ, ಸದಯ ಹೋಉನಿ ಯಾ ಭೂಮಿವರ ಆಜ ಶಿವಾಲಯ ಕರ. ಯಾ ಕುಸುಮಾಗ್ರಜಾಂಚ್ಯಾ ಓಳಿ ಭೈರವಾಚಿ ಆಠವಣ ಕರುನ್ ದೇಣಾರ್ಯಾ. ಯಾ ಶಿಶಿರಾಚಾ ಧೀರ ಗಂಭೀರಪಣ ವ್ಯಕ್ತ ಹೋತೊ ತೊ ತಶಾಚ ಧೀರ ಗಂಭೀರ ಭೈರವ ರಾಗಾತೂನ್, ಭೈರವ ಥಾಟಾತೂನ್ ಉತ್ಪನ್ನ ಹೋಣಾರೆ ರಾಗ ಯಾ ಶಿಶಿರಾತ್ ಗಾಯಲೆ ಜಾತಾತ್.